ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕೈರೆ ಹಸಿ ಹೂ ರುದ್ರೋ ಅನೆ ವಸುದೇವೋ ರೂಪೆ ತಥಾ ಆದಿತ್ಯ ಅನೆ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂಂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ એ મહાન વ્યાપક શક્તિ છે ને ઋગ્વેદમાં આ દિવ્ય ઉદ્ગારો એ માટેના મળી આવીશ તો એ જ મહાશક્તિ જેની માટે દેવી અથર્વ શીર્ષકે છે તેમ

ಭಕ್ಷಯಜ್ಞ ವಿನಾಶಿನಿ. ಅರ್ಥ ಜೋಯಿ, ಈ ದುರ್ಗಾ ಮಾತ, ಸತಿ, ಸಾಧ್ವಿ, ಭಗವಾನ್ ಸದಾಶಿವ ಉಪರ್ ಪ್ರೀತಿ ರಾಖನಾರ, ಭವಾನಿ ಸಂಸಾರ ಬಂಧನ ಮಾತಿ ಮುಕ್ತ ಕರ್ನಾರ, ಆರ್ಯ ದುರ್ಗಾ ಜಯ ಅಪಾವನಾರ, ತೃಣ್ ನೇತ್ರವಾಣ ಅದ್ಯ ತ್ರಿಶೂಲ ಧಾರಿಣಿ, ಸಾಥೇಶ್ ಪಿನಾಕ್ ಧನುಷ್ಯೋ ಧಾರಣ ಕರ್ನಾಳ, ಚಿತ್ರ ಮನೋಹರ್ ಸ್ವರೂಪವಾಳ, ಪ್ರಚಂಡ ಸ್ವರ್ತಿ ಘಂಟಾನಾದ ಕರ್ನಾರ, ಮಹಾ ತಪಶ್ಚರ್ಯನು ಆಚರಣ ಕರ್ನಾರ, ಮನನ ಶಕ್ತಿರೂಪ್ ಬೋಧಶಕ್ತಿರೂಪ್ ಏವ ಅಹಂತಾನೋ ಆಶ್ರಯ ಚಿತ್ತರೂಪ ಚಿತ ಚೇತನಾರೂಪ ಚಿತಿಶಕ್ತಿ ದುರ್ಗಾದೇವಿ, ಚೈತನ್ಯ ಶಕ್ತಿ ಚಿತಿಶಕ್ತಿ ದುರ್ಗಾದೇವಿ. ತೋ ಸಾಥೇಶ್ ಸರ್ವ ಮಂತ್ರೋ ಜಮ್ನು ಸ್ವರೂಪ್ ಚೇತೆ ಸತ್ ಸ್ವರೂಪ್ ಅನೆ ಆನಂದಮಯ ಆನಂದ ಸ್ವರೂಪ ವಾಳ ಛೆ, એના સ્વરૂપનો ક્યાંય અંત નથી. અને એ સૌને ઉત્પન્ન કરનાર છે એથી એ ભાવિની છે, એ કલ્યાણરૂપ છે એ ભવ્યા છે.